ಚವನ್ಯಾಯ ವನ್ಯಾಯ ಚ ಕಕ್ಷ್ಯಾಯ ಕಕ್ಷ್ಯಾಯ ಚವನ್ಯಾಯ ವನ್ಯಾಯ ಚ ಕಕ್ಷ್ಯಾಯ ಚ ಕಕ್ಷ್ಯಾಯ ಕಕ್ಷ್ಯಾಯ ಚ ಚ ಕಕ್ಷ್ಯಾಯ ಚ ಚ ಕಕ್ಷ್ಯಾಯ ಚ ಚ ಕಕ್ಷ್ಯಾಯ ಚ ಕಕ್ಷ್ಯಾಯ ಚ ಚ ಕಕ್ಷ್ಯಾಯ

ಚ ಪ್ರತಿಸರ್ಯಾಯ ಪ್ರತಿಸರ್ಯಾಯ ಚ ಪ್ರತಿಸರ್ಯಾಯ ಚ ಪ್ರತಿಸರ್ಯಾಯ ಚ ಪ್ರತಿಸರ್ಯಾಯ ಚ ಪ್ರತಿಸರ್ಯಾಯ ಚ ಪ್ರತಿಸರ್ಯಾಯ

ಚವನ್ಯಾಯ ವನ್ಯಾಯ ಚ ಕಕ್ಷ್ಯಾಯ ಕಕ್ಷ್ಯಾಯ ಚವನ್ಯಾಯ ವನ್ಯಾಯ ಚ ಕಕ್ಷ್ಯಾಯ ಚ ಕಕ್ಷ್ಯಾಯ ಕಕ್ಷ್ಯಾಯ ಚ ಚ ಕಕ್ಷ್ಯಾಯ ಚ ಚ ಕಕ್ಷ್ಯಾಯ ಚ ಚ ಕಕ್ಷ್ಯಾಯ ಚ ಕಕ್ಷ್ಯಾಯ ಚ ಚ ಕಕ್ಷ್ಯಾಯ ಕಕ್ಷ್ಯಾಯ